0: ಯೋಗ್ಯತ ಮಾಣಿಯೋ
1: ಸತ್ಯುಗತ ಮಾಣಿಯೋ ಚಲ್ಯೋ ಬಲ ಬಾವನ ಪಾಯೋ ತ್ರಿತ ಮಾಣಿಯೋ ರಾಮ ರಘುವಂಶ ಕಹಾಯೋ ದ್ವಾಪರ ಕೃಷ್ಣ ಮುರಾರ್ ಕಂಸ ಕೀರ್ತಾರ್ಥ ಕಿಯೋ ಉಗ್ರ ಸೈನ್ ಕೋ ರಾಜ ಅಪ